ಸಂಸಾರ ಅಶಿಕ್ಷಂಗರು ದುಷ್ಟ ಜಿತೆ ಉಟವ ತುತು ಪಾತಾ ಸಕಲ ಮಲೇಶ್ ಕರೂರನ ಕಾತಾ ಜೇ ಅಸ ತುಜ ತವ ಸರಣಿ ಪರೇ ತಿನ್ಕೇ ದುಷ್ಟ ದುಃಖ ತ ಹವೇ ಮರೇ ಪುರುಖ ಜವನ ಪಗ ಪರೇ ತಿಹಾರೇ ತಿನ್ಕೇ ತುಮ